ಗುಡ್ ಮಾರ್ನಿಂಗ್ ಸುಬುದಾಸನಾಕ್ ಇರ ಹಂದವಾಗಿ ಪರೊಂದು ದಿನ ಕಾಡ ಕಾಡತ್ ಆಯ್ ಆಯ್ ಮತಾಕರಣೋ ಮೇ ಏ ದುನ್ನ ಪರೊಂದು ನೇದ ಇಟುಕರಗನ್ನ ಇಟುಕರನ್ನೋಣಿ ಮತಕೆತಿ ಎನ್ನೋಣಿ ಅಡುಮತಾರಮಿ ಪುಂಚಿ ಕಾಲ ಅಪಿ ಸಿಂಧು ಕಿಯಪು ಹ್ಯಾಟಿ ಪೆಂಚಿಯ ಮಠ ಮತಕಾಯಿ ಈ ಕಾಲ ವೆಚ್ಚ ಪೊರೊಂದು ನೀದ ಇರ ಹಂದವಾಗಿ ಮತಕಾಯಿ ಲಸ ಸಿಂಧುವ ಕದುದೇ ಪಾಂದ್ರ ಪಟಂಗನ್ ಮಠ ಹೇತುನ ಪೊರೊಂದು ಕೇಳ ಕಿಯನ್ನೇ ಕಟವಚನಟ ವಿತರಕ್ ಸೀಮಾ ವೆಚ್ಚ ಎಮನೆ ತಂಗ್ ಲಸ್ಸನ ಲಸ್ಸನ ವಚನ ಟಿಕಾಕ್ ವಿತರಕ್ ನವೇ ಇವ ಇಟುಕರನ್ನ ಬೆರಿನ ನೊದೀನ ತರಮಠ ಅನಿತ್ತೈಗೆ ಯಹಪತ ನೀದ ಅನಿತ್ತೈಟ ಹಾನಿಯಕ್ ನೋವೀತಿಯನ್ ಯಹಪತ ಕೆಸೇ ವಿತತ್ ಕಾಡವತ್ ಹಾನಿಯಕ್ ನೋವೀತಿಯನ್ ಮುಗದ ಕಾಡಹರಿ ಅಪಿ ಪೊರೊಂದುವಕ್ ದಿನವಾ ಕೀಲ ಕಿಯನ್ನೇ ಪೊರೊಂದುವ ಮತ್ತೆ ಸಮಹಾರೀಟ ಈ ಪಾರ್ಶವೇ ಅಪ್ಪ ಇದು ಮುಂದೆ ಮೇಕೊನ್ನ ಆದರ ಕಥಾವುಕ ವಿತರಕ್ ಅಪಿ ಕೊಟುಕೊರಗನ್ನ ಇದು ಒಬ್ಬ ಎಲಿಯಟ ಇಲ್ಲ ಇತ್ತು ಅಪಿ ಕಾಡಾರಿಗೇನೋ ಅಪ್ಪ ಅಪ್ಪ ಇದು ಸಮ್ಮುಖ ಪರೀಕ್ಷೆಗೆ ಗಿಯಾ ಅಪಿ ಆಯತನೇಕ ಇಟ ಪಾಸ್ ಏಕಿಂಗ್ ಅಪಿ ಸಮರ್ಥೇನೋ ಈಟ ಪಾಸ್ ಅಪಿಟ ಗೇನೋ ಒಬ್ಬ ದನ್ನು ಅನ್ನಂಗ್ ಕೇಳ ದನ್ನು ಅನ್ನಿತ್ ನೇ ಇತಿಂಗ್ ಗತ್ತದ ನೆದ್ದ ಕೀಲ ಕಿಯನ್ನೇ ಗತ್ತೊತ್ನಿ ಕೋಲ್ಲೆ ಕದ್ದಿನ್ನಿ ನೀದ ಅಬ್ಬ ಕಿಯನ್ನೇ ದನ್ನು ಅನ್ನ ಮುಖದ ಉಣೇ ಕೀಲ ದನ್ನು ಅನ್ನಂಗ್ ವಗೆ ಕಗ್ನಿ ಕಿಯನ್ ಏಮ ನೆತ್ತಂಗ್ ಅಪಿ ಸಮ್ಮುಖ ಪರೀಕ್ಷೆ ಸಮತ್ತುನಾಡ ಪಸ್ಸೇ ಅಪಿಟ ಕಿಯನೋ ಕವದ್ದ ಎಂಡ ಪುಲುವಾಂಗ್ ಮಟ ಲಬನ ಮಾಸಿದಂಗ್ ಎಂಡ ಪುಲುವಾಂಗ್ ತವ ದವಸ್ ತುನಕಿಂಗ್ ಎಂಡ ಪುಲುವಾಂಗ್ ಏಮ ಕಿಯಲ ಸಮಹಾರ ವಿಟ ಆಯ್ ಈ ಸಮ್ಮುಖ ಪರೀಕ್ಷೆ ತೀಪು ಆಯತನೆ ಪೆತ್ತ ಫಲಾತೆವತ್ ನುಗಿಯಾಯ್ ಇನ್ನವನೇ ಇದೆ ಏಮತ್ ಇನ್ನವನೇ ಮೇ ಸರಳ ಉದಾಹರಣೆ ಆಗಿ ಅತ್ತೆ ತವ ಮೇವಾಗಿ ಪೊರೊಂದು ಮೇ ಆದರೆ ಯಾ ಪೆತ್ತರಿಗೆ ಇಲ್ಲ ಮತ್ತೆ ಆದರೇಕಿನ ಮಾತೃಕಾವಿಂಗ್ ಎಲಿಯಟವಿಲ್ಲ ಅಪಿ ಕೊಚ್ಚರ್ ನಮ್ ಪೊರೊಂದು ದೀಲ ತೀನೋ ಅದನ್ನೇ ಇತಿ ಎನಿಸ ಪೊರೊಂದು ಅಕ್ ದಿನ್ನ ಇಷ್ಟಕರನ್ನು ಪುಲುವನ್ನ ಮುಖದ ನೆತ್ತ ಪೊರೊಂದು ಕೀಲ ಕಿಯನ್ ಮಮ್ಮಾಡ ಪ್ರಾಮಿಸ್ ಏನೋ ಪ್ರಾಮಿಸ್ ಅಪಿ ಕಿಯನ್ ಅಮ್ಮಪ್ಪ ಎಮನೆತ್ತಂಗ್ ಮಗೇ ಮಂಗ್ ಉಳುವೆ ಅತತಿಯಲ್ಲ ದೇವ್ರನೋ ಏ ಓ ಕೋಹಮ ಕಿವ್ವದ್ದಂಗೇವ ಹರಿ ಸಿಲ್ಲರ್ ಗಾಂಟ ವೆಳ್ಳದೇನ್ನಿ ಹರಿಮ ಹಾಸ್ಯಟ ಲಕ್ವೆಲಾ ತೀನ್ನಿ ಮೊಗದ ಏ ತರಮಟ ಅಪಿ ಪೊರೊಂದು ರೆಕಪು ವಿನಿಸ್ಸು ದೇಶಪಾಲನೆ ದೇಶಪಾಲಜ್ಞ ಅಂಟ ವಿತರಣೆ ಸಾಮಾನ್ಯ ಪೊರೊಂದು ಸಂಬಂಧ ಚೋದನಾ ಇಲ್ಲ ವಿನ್ ಇತಿಂಗ ದೇಶಪಾಲಜ್ಞ ಅಂಟ ವೆಡಿಯ ಮಿನಿಸು ಅಪಿ ಅಪಿ ಕೊಚ್ಚರ ಪೊರೊಂದು ದೀಲ ತೀನವದು ಏ ಅಪಿ ಇಟುಕಲ್ಲ ತೀನವದು ನೀದ ದೇಶಪಾಲಜ್ಞ ಅದು ಮನುಸ್ಸೇಕ್ ಒಬ್ಬ ಮಂಗಾಗೆ ಮನುಸ್ಸೇಕ್ ಒಣ್ಣ ಹೇಮತ್ ಕೇಳ ಈ ಕಥಾ ಮೇಮ ದಿಯಕಲ್ಲದಾನ್ನ ಪುಲುವಂ ಹೆಬೇ ಕೋಮುನಾತ್ ಕೌರುದುನ್ನಾತ್ ಪೊರೊಂದು ಪೊರೊಂದು ಇವ ಇಟುಕರನ್ನ ಬೆರಿ ಪೊರೊಂದು ವೀಮ ಇದಿಂಗ್ ಕಾಗೆತ್ ಹಿತರಿದ್ದನವ ಸಮಹಾರಿಟ ಹೆಟ ಕಂದುಲಕ್ಕೇನು ಪೊರೊಂದು ಎನ್ನ ಇಟುಕರನ್ನ ಪುಲುವಂ ಏವ ವಿತರಾಕ್ ಗುಡ್ ಮಾರ್ನಿಂಗ್ ಸುಬುದಾಸನ ಮಂಗಳ ಪೊರೊಂದು ಅದ್ದಿನ ದಹಾಯ ವಿನಕಂಗ್ ಇನ್ನೋ ಮಂಗ್ ಒಯತ್ತೇಕ ಏಕೆ ಕೋಮತ್ ಜೊಬ್ಬೆಗನೆ ಮಗೇ

0: ಉಪಯೋಗಿಸುತ್ತಿರುವ ಟ್ರೈನ್.
1: ಗುಣಾತ್ಮಕ ಸಹ ನಿಷ್ಪಾದನೆಯ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ಬುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಂಡ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದುನ್ ಮಾದಿಮೆ ಪುರೋಗಾಮಿ ಅವರ ಮಾಕ್ಸ್ ಪೆನ್ ಸಮೂಹ ವ್ಯಾಪಾರಿಯ ಅನುಬಂಧಿತ ಮಾಕ್ಸ್ ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದುಮ ಅವತಾನ್ನ 01 ಹತ್ತನಮಯ 5 ಹತ್ತನಮಯ.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತಿಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಎಕರೆ ಬನ್ನಾಟಿ ಪಹಲವಾಯಿ
1: ಲುಕಯ್ಯ ಮಾರೆ ವಿಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
2: ಮೆಮರಿ ಲೋಸ್ ಕೌದು ಡುಕ್ಟ ಯಾರು ಸುನ್ನದು
1: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹಿಡನೆ ಮುಕು ತಾತ ಪೈ ಹಿಡಕರನೆ ಅಯ್ಯ ಮಾಟ
3: ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಯತಮ ಕೀಳದಿಯನ ವಾಲೆ
4: ಸಮ ಅನುಗ್ರಹಾಯ
0: ರಸ ಏನು ಇಹಲ ಗುಣ ಏನು ಇಹಲ ವಿಜಯ ದೋಸೆ ಮಿಶ್ರಣೆಯ
4: ವಿಜಯ ಪ್ರಾಡಕ್ಟ್ಸ್ ಅಪೇ ರಸೆಯ ರಟೇ ಸೆವಟ
5: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ಡಿಬಿ ಬ್ಯಾಂಕು ಎನ್
4: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೇವೆಯಿದ ರಾತ್ರಿ ದಹಯಟ ಲಖಂಡ ಅಹನ್ನ ಜಾತಿಕ ಲೋತರೈ ಮಂಡಲೆಯ ಸೀನುಮ ಟಿಕೆಟ್ ಪತ್ತುಲ ಜಾಗ್ರಾಹಿ ಪ್ರತಿಪಾಲ ಅದ ರಾತ್ರಿಯೇಮ ಒಬಟ ಕಿಯನ ಎಕಮ ರೇಡಿಯೋವ ಲಖಂಡ
6: FM 93.5 FM 93.7 Lakhana Radio.